ಸಕಲೆ ಬಿರುತ್ತಾರೆ. ಅನುಗ ತಪಸ್ಸೆಯಾಗರೆ ಅಹಂಕಾರ ನರ್ಗ ಸ್ವರ್ಗ ಫೇರ್ ಫೇರಿ ಅವತಾರ. ಅನುಗ ಜತನ್ ಕರೆ ಆತಮ ನಹಿ ದ್ರವ ಹರ ದುರ್ಗೆ ಕೋ ಕೈಸೆ ಗವಾಯ ಆಪಸ್ ಕೋ ಜೋ ಪಲಾಕ ಅವೇ ತಸೇ ಬಲಾಯಿ ನಿಕಟ ನ ಆವ ಸರ್ವಗೀರೇನ ಜಾಕ ಮನ ಹೋಯೇ.